0: ಆಕಾಶವಾಣಿ. ಕಭಿ ಹಸಾಕರ್ ಕಭಿ ರುಲಾಕರ್, ಕಭಿ ಕಹಾನಿ ಬನ್ಕರ್ ತು ಕಭಿ ಕವಿತಾ ಬನ್ಕರ್, ಕಭಿ ಕೋಯ್ ತರಾನಾ ತು ಕಭಿ ಜಿಂದಗಿ ನಾಮಾ, ಕಭಿ ಖಬರೇ ಹಮಾರಿ ಜಿಂದಗಿ ಮೇ ರಂಗ ಭರೇ, ಮನ್ ಕಿ ಬಾತ್ ಜನ್ ಜನ್ ಕಿ ಬಾತ್. 1936 ಸೇ ಆಕಾಶವಾಣಿ ಆಪ್ಕೆ ಸಾಥ್.
1: ಹಮ ಆಕಾಶವಾಣಿ ಮಧ್ಯಪ್ರದೇಶ ಸೇ ಬೋಲ್ ರಹೇ ಹೈ. 2:10 ಹೋನೆ ಕೋ ಹೈ, ಥೋಡಿ ಹಿ ದೇರ್ ಮೇ ಪ್ರಾದೇಶಿಕ ಸಮಾಚಾರ ಹೋಂಗೆ.
2: आकाशवाणी मध्य प्रदेश से प्रस्तुत है.